dofa abemabuo wani da so asa e wo bremo obi aso ntume mawa me ka che o sesa nyame a wo somno na ye Israel nyankopon obeche wo nyame beche wo